0: ಅಯ್ಯಯ್ಯ ಅಕ್ಕಕ್ಕ ಸಣ್ಣನಿ, ಅಯ್ಯಯ್ಯ ಅಕ್ಕಕ್ಕ ಸಣ್ಣನಿ.
1: ಯು ಬಿ ಎಫ್ ಬಿ ಎಸ್ ರೇಡಿಯೋ.